ಸಾಯ್ದು ಮನನ ಹಿಂಗೆ ಪ್ರೋಗ್ರಾಮ್ ಶೇಷ ಮುಗಿಸಲಾಯ್ಸಿದೆ ಮಧ್ಯ ರಂಗೂನ ಪ್ರೋಗ್ರಾಮ್ ಶೇ ಯುವ ಸೊಂಗದ ಮನೆ ಊರ್ವಿ ಆ ಸೊಂಗರು ಸರ ಊರ್ವೆ ಯಾರ ಮನೆಗೆ ಬ್ಯಾ ಪತೋರ್ ಮಹಂ ರೇಡಿಯೋ ಲಿಸ್ನರ್ ಸಾಮಾನ್ಯ ಸರೋರ್ವೆ ಅದಕ್ಕೆ ಸುಮ್ಮನೆ ಮಾಸೆ ಹೋಗಲಿ.